dofa abemabuo wa ni da so asa e wo bre mu obi aso ntume mawa me ka che o sesa nyame a wo somno na ye Israel nyankopon obechi wo nyame bechi wo.